ಥಕಿಟ್ಟಿಮಿ ನಾಟ್ಯಂ ಥಕಿಟ್ಟಿಮಿ ಲಾಸ್ಯಂ ನಮಕ ಶಮಯ ಸಹಜಂ ನಟ ಪ್ರಕೃತಿ ಪಾದಜಂ ನರ್ತನ ಮೇ ಶಿವ ಕವಚಂ ನಟ ರಾಜ ಪಾದ ಸುಮರಜಂ ಹಿರಣನ ಧೀರ ಧೀರ ಧೀರ ಧೀರ ಧೀರ ಧೀರ ಧೀರ ಧೀರ ನಾದ ವಿನೋದಂ ನಾಟ್ಯ ವಿಲಾಸಂ ಪರಮ ಸುಖಂ ಮಹಿತಂ.

ಮಮದ ಮಮದನಿಗರಿ ನಿದ ಸನಿ ನಿದ ದಬಗರಿ ನಿದ ಸನಿ ನಿದ ದಬಗರಿ ನಿದ ಸನಿ ನಿದ ದಬಗರಿ ಧನಿ ದಬ ಸರಿ ಗಮ ಪದಿ ಗಮ ಪದ ಗಮ ಪದನಿ ಧನಿ ಧನಿ ಧರಿ ತನಿ ದಬ ತನಿ ದ